ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು

ಹಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ವಾಯ್ ಗುರು, ವಾಯ್ ಗುರು, ವಾಯ್ ಗುರು, ಹಾಯ್ ಗುರು, ಹಾಯ್ ಗುರು, ವಾಯ್ ಗುರು, ಹಾಯ್ ಗುರು, ಹಾಯ್ ಗುರು,

0: ಎಂದು ಸರಹುವಾನ ಹೋಗ
1: ಜನ ಸಹಸ್ರಾದಿನ ರಣಿ
0: ಸಪ್ತೇ ಊಚ ನಿರ್ಮಲ ಏ ಕರ್ಣಿ
1: ಕರ್ ಕೃಪಾ ಜಿಸ್ಕೋ ನಾಮ ದಿಯಾ
0: ನಾನಕ ಸೋ ಜನ ನಿರ್ಮಲ ಧಿಯಾ
1: ಜಾಕೇ ಮನ ಗುರ್ ಕಿ ಪ್ರತೀತ
0: ಜನ ಆವೇ ಹರ ಪ್ರಭ ಜೀತ
1: ಭಕ್ತ ಭಕ್ತ ಸುನಿಯೇ ತೇವ ಲೋಏ
0: ಜಾಕೇ ಹೃದಯ ಏಕೋ ಹೋಏ
1: ಸಚ ಕರ್ಣಿ ಸಜ್ತಾ ಕಿ ರಹತ
0: ಸಚ ಹೃದಯ ಸತ ಮೋ ಕೈತ
1: ಸಾಚಿ ದಿಲ್ ಸಚ ಆಕಾರ
0: ಸಚ ವರ್ತ ಸಾಚಾ